ತಲಕಿ ಗೋ ಅಪ್ಪ ಬಂದ್ ಕರಗಪ್ಪ, ತಲಕಿ ಗೋ ಅಪ್ಪ ಬಂದ್ ಕರಗಪ್ಪ, ಬಲವಾಯಿಲ ಅಲಿ ಅಜ್ ಡೊಂಗರ್ ಚಿ ಮೈನಾ ಬೋ ಬಾಜಿರಾವ್ ನಾನಾ, ಬಾಜಿರಾವ್ ನಾನಾ ಓ ಬಾಜಿರಾವ್ ನಾನಾ, ದೀನಾವ್ರ ದೇನಾ ತುಂಬಿ ಬರದೇನಾ, ಬಾಜಿರಾವ್ ನಾನಾ ಓ ಬಾಜಿರಾವ್ ನಾನಾ, ದೀನಾವ್ರ ದೇನಾ ತುಂಬಿ ಬರ